0: ದ್ವಂದ್ಯ ವಾಲು ಐಟ್ ಪಿ ಎಮ್ ಯೋಳು ಗೋಲ್ ಮಚ್ಚಿ ನಿನ್ನನ್ನು ವಾಂಗುರ ಕಾಜ ಮರ್ಕ್ಲೋ ಜವಾಲು ಉರ ನಮ್ಮಿರ
1: ಯೋದಂಗಮ್ ಗತ್ ಬೇರ್ ಮಕ್ಷೋ ಸೆವೆನ್ ಅ ಕ್ಲೋಕ್ ತಂಗು ಯೋಳು ರೇಡಿಯೋ
2: ಯೋ ಆಮ್ ಯಾಕೋ ಐಡ್ರಿನ್ ಗುರು ಇವೆ ಯೋ ದಂಗ ರೊಕ್ಕಂ ದಾವು ಬೇರ ಮಕ್ ಒಂದು ಕೋ ಗಲೆವೆನ್ ಕೋ ಬಂದಂಗ ಎರಪ್ತು ನಾಪಲೆ ರಂಗಿಲೆ ಕಣ್ಣಾಮೆ ಆರು ಅಮ್ಮಯ ನಾಯನ್ ಮಚ್ಚ ಜಲ್ಕ್ರೇನ್ ಮನತ್ತೇನ್ ಕೋರ್ಮೆ ನಾಯಣ್ಣನ ಬೇವಳೆ ಮೇ ಆಚನ್ ಆಚನ್ ರಕ್ಕುಂಗುನ್ ಕಾಪ್ತು ನಮ್ಮ ಕೋದಂಗು ಮಿಲ್ಕರ್ ಲಲ್ಲ ರಕ್ಕುಂಗುನ್ ಪಳುಕ್ಕು ದರ ಇರು ನಪ್ಪನ್ ಯಾಕೋ ಮಿಲ್ಕರೇನ್ ಇರು ನಗಾಲಿಂಗುನ್ ನಪ್ಪನ್ ವಲ್ಗೇನ್ಗೆ ಜಲ್ಕೇಮ್ ಯಾಕೋ ಕೋರ್ಮೆ ಕೊಡಂ ಗೋರ್ಮೆಂಗೂರ್ಮೆಂಗ್ಕೊಮ್ಮೆಲ್ಲೂ ನಾನು ನೋಕ್ಕೊಮ್ಮೆ ಲೊಪ್ತು ನಮರೋನೆ ಬೇವಳೆ ಮಾರುವ ಬಾ ಜತ್ತು ನಗಾಯಿರೇನ್ ಒಟ್ಟು ಬಾಯ್ ಉಂದನ್ ಬಲ ಬರಕ್ಕುನ್ ಬಾಯ್ ಬಮ್ಮ ವೀನ್ ರುಂಬಲ ಐಂಜಮ್ ನನ ಜುಳುಕ್ತು ಮನ ಬಂದ ಅಣರಿಯಂ ಜತ್ತು ಮಾಯ ಬಮ್ಮ ಜಗ ಜಗ ಜಗ ಜಗನ್ ಜಗ ಜಗನ್ ಜಗ ಜಗನ್ ಜಗ ಜಗನ್ ಗಣ್ಣಮ್ಮೆ ನಮ್ ಗಣ್ಣ ತನ್ ಒರೆಯನ್ ಮಲ ಡುಪ್ತು ಔಸತ್ಲೆ ರಂಗಿಲೆನ್ ಟೊಪ್ತು ಮ ಟೊಪ್ತು ಮಂದ ನಮ್ಮನ್ನೆಲ್ಲ ಬೆಚ್ ಬಚ್ಚು ಬಡಕ ಬೇನ್ ಅಂಡು ಮುರು ಗಣ್ಣ ಕಳಪ್ಪ ಬೆಚ್ಚ ಬರ್ ಮುಳುಕ್ಕೋರು ನಮ್ಗೆ ಆಚನ್ ಯಾಕೋ ಮಿಲ್ಕರ ಆಚನ್ ನನಗೆ ನನ್ನ ಗುಯ್ಯ ಆಚಮ್ ನನ್ನ ಗುಯ್ಯ ಬಲವಾ ನನ್ನ ಯಾಕೋ ಏ ವಾ ವಾ ಬಿಚ್ಚನ ಏ ತಮ್ಮ ವಾಂಗ ನನ್ನ ಯಾಕೋಲೆ ನಾ ವಾ ವಾ ಬಿಚ್ಚ ನನ್ನ ಬಿಚ್ಚನೆ ಯಾಕೋ ಆಗ ಕೀ ಚುಗ ಬಿಚ್ಚನ ಗುಯ್ಯಂ ಯಾಕೋ ಬಲಹಾಯ ಬೇರತ್ತನ ಅಮೃತನ ಅಣು ಕಮನ ಪುವೆಮೆ ವಾರ ಬತ್ ನೂ ಕಂಪಿಂಗ್ ಮುಳುಕ್ಕುರುಗಳು ಕಳುಕ್ಕುಲಿ ಕವಂಬಲ್ಲಿ ಪಿವಳಿ ಅರುಮ ಬೇಪ್ಪು ಮಣಜಲಕ್ಕೊಂ ಮಣಜಲ್ ನಾ ಜತ್ತುನ್ ಜತ್ತುನ್ ಕಗುಚ್ ಪರೇನ್ ಅದನ್ನೆಲ್ಲ ಬೇರ್ತನ ನೆಲಂ ದುಡೆ ಕಂಗ ಬೇಪ್ಪಳು ಎರಪ್ತುನ್ ಬಳೆ ನಂಗ ನನ್ನ ಬೀವಳಿ ದೊಳ್ಳಟ್ಪುನ್ ತವಟ್ತುನ್ ಇವರೊಡಿ ತಿಗಂಜಾಕೊಲೆ ಬೀಜನ್ ತವಟ್ತುನ್ ಬಿಲಂಗ್ ನಾ ಬಂದ ಡೊಲ್ಫಿನ್ ಬಿಲಂಗ್ ನಾ ಬುಳಂಜ್ ಬರಿ ಮಾಡ ಬಿಲಂಗ್ ನಾ ಬುಳಂಗಡ ನಮ್ಮ ಬೇಂಗಳು ಗವರ್ನ ಗೋ ಫೀಸ್ ತುನ ಬೀವಳಿ ನಮ್ಮ ನಾ ಮೊಹೆ ನಾ ತಗೋ ದೊಳಟ್ಪು ಬುಕ್ಕು ಮೊಟ್ಟು ಲಂಬರ ಮೊಟ್ಟು ಇರೋ ಮರೆಯ ತಾಳ್ತು ಬಂದನ ಅಮ್ಮನ ಮಿತ್ತು ಮಗ ಚುಕ್ಕುರುಮೆ ಚುಕ್ಕುರುಮೆ ಟೊಟ್ಟು ಇರೋ ಮರೆಯ ಕಬೇ ಅಪ್ಪಮ್ಲರಿಮನ್ ಅತ್ತಂಬೇ ಅಂಗು ತಿನ್ನ ಅತ್ತ ಬರಬೇ ಅವರು ಭಕ್ತರ ಬಿಚ್ಚಿನಲ್ಲು ಬರ
3: When a disaster strikes, knowing what to do helps keep you safe. That's the sound of AusAlert, Australia's new emergency messaging system. AusAlert sends near instant alerts to compatible mobile devices during local and national disasters. As part of the national rollout, we'll be sending a test alert to your mobile device around 1:30 p.m. on Monday the 27th of July. AusAlert helps keep you informed. Visit ausalert.gov.au. Authorised by the Australian Government, Canberra.
4: Yo, Mareko Kada Munuguru from East Chennai Band, drummer. We're at Kalkurinji Freedom Festival and you're listening to Yulong Radio. Tapirik.